0: ಅರೆರು
1: ಪ್ರೆಷರ್
0: ಸುಗರ್
1: ಪ್ಯಾರಾಲೈಸಿಸ್
0: ದಮ್
1: ಖೋಕಿ ಟೋಕೆಕೊ ನೀಲೋ ದಾಮ್
0: ಮಾನ್ಛೆ ಹರಾಯೆಕೊ
1: ಸಾಮಾನ್ ಹರಾಯೆಕೊ
0: ಮುನಾ ಮುನಾ ಲಾಗೆಕೊ
1: ಮೇಲ್ಮಿಲಾಪ್ ಗರ್ನ ಪರ್ನೆ
0: ದಾಂತ್ ದುಖೆಕೊ
1: ಬಿಗಾರ್ ಪರೆಕೊ
0: ಪೈಸಾ ಫಸೆಕೊ
1: ರಕ್ಸಿ ಛುಟಾಉನೆ
0: ಘರ್ ಬಾನ್ನೆ
1: ವಿನಾಶ ಭಯಕೊ
0: ಟಾಉಕೊ ದುಖ್ನೆ
1: ಗ್ಯಾಸ್ಟ್ರಿಕ್
0: ಜಂಡಿಸ್ ಭಯಕೊ
1: ಶತ್ರು ನಷ್ಟ ಗರ್ನೆ
0: ಬಾಕ್ ರೋಗ
1: ಬಾನ್ ಫರ್ಕಾಉನೆ ಜಸ್ತಾ ರೋಗಹರುಕೊ ದೈವಿಕ ಸಾಂಸ್ಕೃತಿಕ ಗುರುಬಾಟ ವಿಶ್ವಾಸಕ ಸಾಥ್ ಉಪಚಾರ ಗರಿಂಛ ಸಾಥೈ ಬುಟಿ ಪನಿ ಬಾನಿನೆಛ ಹಾಮಿಲೈ ಸಂಜನ್ ಹೋಸ್ ನಿರಾಶ ಹುನುನೆ ಛೈನ
0: ಜನ್ಮೇರ ಕಸ್ಲೆಪೊ ಕೆ ಲಿಯೆರ ಆಯೆಕೊ ಛ ರ ಮರ್ದಾ ಲಾನುಪೊ ಕೆ ಛ
2: ಸಂಪರ್ಕ ಸ್ಥಾನ ಸುಂದರ ಬಜಾರ ನಗರಪಾಲಿಕಾ ವಡಾ ನಂಬರ 9 ಸಿಡಿಬಾರ ಲಮ್ಸುಂಗ್ ಕೃಷಕ ಜಾಗರಣ ಸಹಕಾರಿ ಅಗಾಡಿ ಕೃಷಿ ವಿಕಾಸ ಬ್ಯಾಂಕ್ ನಜಿಕೈ ಸಂಪರ್ಕ ಫೋನ್ ನಂಬರ 97 69 77 60 ರ 98 21 56 36 98 21 56 36
1: ग्रह व्यथा गुरुले दिएको ज्ञान कसलाई के था आउनुहोस् सोध्नुहोस् खोज्नुहोस् बुझ्नुहोस् आवश्यकता अनुसारको उपचार गर्नुहोस् रोगबाट मुक्त हुनुहोस् जयराम गुरुदेव।